ಎಡ ಆದರಿಂಪ ಶಿವನ ಕದಿಯೇ ಪೂಜಾ ವಾರಿ ಗೌರವಿಂಚಿ ವಯಸ್ಸು ಮಳ್ಳಿನ ವೇಳ ತೊಡು ನಿಲ್ವ ವಲಯು ನೆಡೆಯೌಚೂ. ಶ್ರೀ ಗುರುಪೂಜ. ಗುರುವುಲೆ ಪಾರ್ವತೀಶ್ವರುಲು ಕೊಲ್ವಗ ಶಾರದ ಬ್ರಹ್ಮದೇವುಲು ಧರಣಿನಿ ಲಕ್ಷ್ಮೀ ವಿಷ್ಣುವುಲು ಧರ್ಮಮು ಜ್ಞಾನಮು ನಾಲ್ಕು ವೇದಮುಲ್ ಮರುವಗ ರಾಣಿ ಸತ್ಯಮಿದಿ ಮಾನಸ ವೀಧಿನಿ ನಿರ್ಣಯಿಂಚಿ ಸಂಬರಮುನ ಆತ್ಮನರ್ಪಣಮುನರ್ಚಿನ ಉತ್ತಮ ಶಿಷ್ಯುಡೈಚನು. ಸಂಬರಮುನ ಆತ್ಮನರ್ಪಣಮುನರ್ಚಿನ ಉತ್ತಮ ಶಿಷ್ಯುಡೈಚನು. ಸ್ನೇಹದೀಪ್ತಿ. ಬಂಧುಜನುಲಂದುನನ್ ಸಹಪಾಠಿತೋಡ ಪನುಲ ವೃತ್ತುಲ ಮನತೋಡಿ ವನ್ಯಕಾನಿ ಸ್ನೇಹದೀಪ್ತಿನಿ ನೆಲಬೆಟ್ಟು ನಿಯತಿಗಲ್ಗಿ ಅರಮರಿಕಲೇಕ ಮಸಲುಟ ಆತ್ಮತೃಪ್ತಿ ಅರಮರಿಕಲೇಕ ಮಸಲುಟ ಆತ್ಮತೃಪ್ತಿ. ತ್ರಿಕರಣ ಶುದ್ಧಿ. ಹೃದಿಲೋ ಸರಳ ಪುಟೆರುಕಕು ಮೃದೂಕ್ತಿ ಪರಿಮಳಮುನದ್ದಿ ವೇದನ ಪೋಗುಟ್ಟಿ ದಯಾಸ್ವರೂಪ ವಿನಿಮಯಮುದಾತ್ತ ಜೀವನಮು ಗಡುಪುಟುತ್ತಮಮು ಸುಮೀ ದಯಾಸ್ವರೂಪ ವಿನಿಮಯಮುದಾತ್ತ ಜೀವನಮು ಗಡುಪುಟುತ್ತಮಮು ಸುಮೀ. ಅಧಿಕಾರವಿಧಿ. ಪ್ರಭುತ ಅಧಿಕಾರಮಂತಯು ರಾಜ್ಯ ಪ್ರಜಲ ಕ್ಷೇಮಲಾಭಾಲಕೆ ವಿನಿಯೋಗಿಂಪವಲಯು ಪಸಿಡಿ ಭೋಕ್ತಲ ಕಂಟೆ ಈ ಪ್ರಭವಮ್ಮು ಅರ್ಥಸೋದರ ಸೇವಕೆ ಅಂಕಿತಮ್ಮು. ಪಸಿಡಿ ಭೋಕ್ತಲ ಕಂಟೆ ಈ ಪ್ರಭವಮ್ಮು ಅರ್ಥಸೋದರ ಸೇವಕೆ ಅಂಕಿತಮ್ಮು. ವಾತಾವರಣ ರಕ್ಷಣ. ಕಾರ್ಬನ್ನುದ್ಗಾರಾಲನು ದುರ್ಬುದ್ಧಿನಿ ವಿರಿವರಿಂಚು ದೊಂಗಲು ಭೂಮಿನ್ ದುರ್ಬಲ ಚೇಯಸಹಿಂಸಕ ನಿರ್ಬಂಧಮು ಚೇಸಿ ವಾನಿ ನಿರುಭಗವಲಯುನ್. ಭೂತಾಪಮು ಪೆರಿಗಿ ವಾತಾವರಣಮುಲೋ ಮಾರ್ಪುಲು ಪೆನುಘೋರ ಮರಣ ಘೋಷ ಚಟ್ಲನು ನರಕುಟ ಚೇಟನಿ ಎರುಗಕ ವೆಚಲವಿಡಿಕೋತ ಮತ್ಸರಾತ ಕಾಲುಷ್ಯಕಾರಕ ಕರ್ಕಶಾಯುಧಮುಲು ವಿನುವೀಧಿ ವ್ರೇಲ್ಚುಟ ವಿರ್ರಿತನಮು ಫ್ಯಾಕ್ಟರಿ ವ್ಯರ್ಥ ವಿಪದ್ರಸಾಯನಮುಲು ಪರುಣದುರಗಲ್ಪು ತೀರು ಸಿಗ್ಗು. ಕಡಕು ಜೀವುಲ ಹನನಾಂಕಿ ಕಡಿಯೆತ್ತಿ ಎಲ್ಲ ದೇಶಾಲು ಓಜೋನು ಡೊಲ್ಲಜೇಸಿ ರಾಬಡೇ ಧ್ಯೇಯಮೈಪೋಯಿ ಪ್ರಜಲ ಬತುಕು ದುರ್ಭರಮನರ್ಚು ಶಕ್ತುಲು ತೊಲಗವಲಯೂ. ಪ್ರಯತ್ನ ಧನ್ಯತ. ನಿರ್ಭೀತಿನ್ ಗುಣಪಕ್ಷಪಾತುಲಗುಚುನ್ ನಿಚ್ಚಮ್ಮು ಆ ಪೆದಕುನ್ ಅರ್ಭಾಟಮ್ಮುಡು ಲೇಖ ನಲ್ಗುರೊಕಟೈ ಆರ್ತಿಂತೊಲಂಗಿಂಪನ್ ಆ ದೌರ್ಭಾಗ್ಯಮ್ಮುನು ಪೆಳ್ಳಗಿಂಚಗ ಸದಾ ದಾರಿದ್ರ್ಯ ನಿರ್ಮೂಲನಾವಿರ್ಭಾವಪು ಲಸತ್ಪ್ರಯತ್ನಮುಲು ಕವಿಂಚಂಗ ಧನ್ಯಾತ್ಮುಲೌ. ಸದಾ ದಾರಿದ್ರ್ಯ ನಿರ್ಮೂಲನಾವಿರ್ಭಾವಂಪು ಲಸತ್ಪ್ರಯತ್ನಮುಲು ಕವಿಂಚಂಗ ಧನ್ಯಾತ್ಮುಲೌ. ವಿನಯ ಸಂಪನ್ನತ. ಧನ ಸಂಪಾದನ ಕಂಟೆ ಕಂಡಬಲಮೌ ಧೈರ್ಯಮ್ಮು ಕಂಟಿನ್ ಪುರಾತನ ವಂಶಂ ಮನು ಕೀರ್ತಿ ಕಂಟೆ ಪೆನುವಾದಾಲಂದು ಪೈಚೇಯಿ ಕಂಟೆನು ಸರ್ವೋನ್ನತ ವಿದ್ಯಾ ಪ್ರಾಭವಪು ಭೇಟಿಲ್ ಕಂಟೆ ಲೋಕಮ್ಮುಗಾವನು ಮೇಲ್ಗೋರೆಡು ಧೀರತಲ್ ವಿನಯ ಸಂಪದ್ಭಾವಮುಲ್ ನೀರ್ಚುಮಾ. ತ್ರಿಕರಣ ಶುದ್ಧಿ. ಆದಿಮ ಬ್ರಹ್ಮಮು ತಾನೈ ಆದುಕೊನಂಗಾದಲಂಚಿ ಆಜ್ಯ ಪ್ರಕೃತಿನ್ ಮೇಧಿನಿಕೆ ಕನಂದಿಂಚಗ ಪಾದಯಿ ಮೌನಪು ತಪಸ್ಸು ಫಲಮುಲನೊಸಗನ್ ತೊಲಿನಾಳ್ಳ ಏಕಾಗ್ರತೋದ್ಭೂತ ಮೌನಾನ ತಪ್ಪ ದಿವ್ಯತ್ವಮು ದಕ್ಕಲೇದು ಮಲಿನಾಳ್ಳ ಯಜ್ಞಾಲವರಮುಲು ಸಾಧಿಂಚ ವೈಯಕ್ತಿಕ ವಿಕಾಸ ಪರತ ಸಾಗೆ ದರಿಮಿಲ ಜ್ಞಾನಭಾವರರಂಸಯಕುಡೈ ವಲುಪಾಕುಡು ನಿಕ್ಕು ವರುಸಯ್ಯೆ ಆಪೈನ ಶರಣಾಗತ್ತೀ ಪದಗಮುಲೈ ಶರದ ಮರ್ಗಾನ ಸಾಧ್ಯಮಯ್ಯೆ ನೇಡು ಸಾಮಾಜಿಕಂ